ಮಾತನಾಡಿ ಕೃಷಿ ಮಾಹಿತಿ ಸಂಬಳಿ ಮೀನು ಜೀವನಯಂತ್ರ ಆಧುನಿಕ ಕೃಷಿ ಮಾತೆ ನವೋದ್ದೇಶ ಪ್ರಸ್ತುತಿ ಸಿದ್ಧಿ ಕರಮಶಿಣಿ. ಹವೆ ಪ್ರಸ್ತುತ ಶ್ರೀ ರಂಜನಿತ್ ಮಾನಸ್ಕಾನ್ ಕಲಾಕಾರ್ ಎ